0: ಚೆನ್ನೈತುಂಗು 101.6 ಮೆಗಾಹರ್ಟ್ಸ್ ಎಫ್ಎಂ ಉಜ್ಜಿಂತು ಅಕ್ಕೆಜರು ಸ್ಟುಡಿಯೋ ಆಸುಕ್ ಜಾಕ ಅಂಗಾರ್ ಜೆಬಿನೋತ ಚಂಖನಲಾಯ್ ತುಂಗು ಖಾನೇ ರಚಾಮು ಪಾಂದೋನು ರುಗ್ನಿ ಕೋಯ ಹರ್ಜಾಗ ರಚಾಪುಂಗ್ ಲೋಕಿಗೆ ಪಾಯ್ದಿ ಕೋಗ್ ದುಗ್ಯಾ ಸಂಗ್ನೆ ಶಾಬುತಂ ಕೋಗ್ ದುಗು ಹಲೋ ಹಲೋ
1: ಹಲೋ ಮೇಡಮ್
0: ಪುಂಕಾ ಹಾಮ್ ಲಾಮ್ ಸಗೋ
1: ಪುಂಕಾ ಹಾಮ್ ಲಾಮ್ ಸಗೋ ಮೇಡಮ್ ನೋ ಬೆಲೈ ಬೆಲಕ್ಯಾ ಹಾಮೈ ಮಾರೋ ಆನಿ ಬಕಾ ಬಾಯ್ ಸಿ ಬಾಯ್ ಮಾರೋ ಮೇಡಮ್ ನೋ
0: ದೋ ದೋ ನೋ ಬೋ ಬೆಲೈ ಹಾಮ್ ಬಾಯ್ ಮಾ ಬಾಯ್ ದೋ ಸಿನಿ ಮುಗ್ನಿ ಗಡಿ ಸಾಬಂಕಾ
1: ಕಲೇ ಬಂಗನಿ ಸಚಿಂದ್ರ ದೇವ್ರಮಾ
0: ತಾಕು ಸಚಿಂದ್ರ ನಾ ದೋ ಬೋ ರುಚಾ ಮಂಕನಾ ನಾಯ್ ಶಾದಿ
1: ಮೇಡಮ್ ನಾ ಆಯೋ ಲೋಬೈ ತೊಂಗ್ದಿ ಕಾಹಂಕಾ
0: ದೋ ಬೆಲೈ ಹಾಮ್ ಬಾಯ್ ನೋ ರೋ ಬೋ
1: ಮೇಡಮ್ ನೋ
0: ದೋ ಬೆಲೈ ಹಾಮ್ ಬಾಯ್ ಗೈ ದೋ ಸಾದಿ ಬೋ ರುಚಾ ಮಂಕನಾ ನಾಯ್
1: ತಾಕು ಜಯಂತನ್ ಗಾ ನದಿ ಮೇಡಮ್
0: ತಾಕು ಜಯಂತನಿ ಬೋ ರುಚಾ ಮಂ
1: ಖನದಿ ಆ ನಿ ಕೊಂಗ್ ನೋ ಅವನ ಆಂಗ್ಲೆ ನೋ ನೋ ಮಲೈ ಫೈದಿ ಸಾರಿ ಗೋ ಸಂತಾರಿ ತೋಲಾ ಸಿನಿ ಪಾರವ ಕಜಿಯಾ ತೊಂಗ್ ನಾಯ್ ಆಂಗ್ ನೋ ಶಿಕಲಾ ang ma thik la mona ba madam
0: da belai ham bai kok duk tik rema ba ge renai do ham bai khanai tong di
1: ham bai
0: amon kha ta kok sachindra ra cha pung khana nahi ni ko har ka khana di ani kok no ra cha pung no ke khana lai nei ho jara o bini khatok sak mani ra cha pung lok no bo